ಜನಕ ಬೇಡ್ತೇವ ಬೇಕ ಹರ್ಕ ನಾ ಜನಕ ಮೋಜು ಸರ್ಕ ನಾ ಜನಕ ಪೌಚ ಹರ್ಕ ನಾ ಜನಕಾರು ಪ್ರಾಂಗ ಹರ ನಾ ಜನಕ ಪರ ನಪಂಗ ಹರ್ಕ ನಾ ಜನಕಿ ಬಡಿಯಾಯಿ ಹರ್ಕ ನಾ ಜನ ಸೋಭಾ ಪಾಯಿ ಹರ್ಕ